ಇನ್ನು ನಾಮ ಗುಣಾರ್ಗೆ ಗೀತು ಮೆನೋತ್ ಪಹಲಾ ಮೆನೋತ್ ಬಂಜಾ ಗೀತು ಇವನ್ ಪಾಡ್ಕನಾರ್ ಪ್ರಮೋದ್ ಮಿರ್ಧಾ ಅವು ತಮ್ಮೆ ದೋಲ್.